ರಾಷ್ಟೀಯ ಬೀಟಾ ಜೋಖಿಂ ನ್ಯೂನೀಕರಣ ತಥಾ ವ್ಯವಸ್ಥಾಪನ ಪ್ರಾಧಿಕರಣದಲ್ಲಿ 44 ಬಸ್ತಿ ಸ್ಥಳಾಂತರಗಳನ್ನು ಬಳಿ ನಿಷ್ಕರ್ಷ ಪರಿಪೂರ್ತಿಯೊತ್ತರ ಸಂಘರ್ಷ ಬಿಟ್ಟಿಸಿದ್ದಾರೆ ಪುರಿ ಸ್ಥಾಪನಾ ಅಧಿಕಾರಿ ಗಾಯಕ ಉಡಾದಕ್ಕೆ ಬಿಗಿ ಬಹದ್ದು ಬಸ್ತಿ ಸ್ಥಳ

ಕಾನೂನು ಸಿಎಸ್ಆರ್ಜಿ ಸಂವಾದ ಕೇಂದ್ರದ ಪೂರ್ವ ಅಭಿಗತವಾಗಿ ಸಮುದ್ರ ಪಶ್ಚಿಮ ಮಧ್ಯವರೆಗೆ ಪೂರ್ವಿ ಅಭಿಗಮಿಸುವ ಮಹಾನಗರಿ ಸಲಹಾ ಮಾಡಿ ಪೈಸಾ ಉಂಟು